0: ಹಾಯ್ ಬೇಬಿ, ಐ ಲವ್ ಯು.
1: ಐ ಲವ್ ಯು ರೀ?
0: ಯಸ್, ಐ ಲವ್ ಯು ಟು. ಮೈ ನೇಮ್ ಇಸ್ ಈಕು. ಐ ಲಿವ್ ಇನ್ ಜಂಗಲ್. ಕೊರೋನಾ ಹೇವಿ ಕಮ್ ಟು ನೇಪಾಲ್, ದಟ್ಸ್ ವೈ ಐ ಮೀ ಗೋಯಿಂಗ್ ಟು ಆಸ್ಟ್ರೇಲಿಯಾ, ಯು ನೋ. ತಿಂಕು ಪಿತಾಂಗ್
2: जङ्गलमा बस्ने इङ्ग्लिसमा बात मार्दै हात चल्दै
0: धनुष
2: टङ्कार हात चल्दै तैँले होइन मैले अस्ट्रेलिया जाने.